ತನ್ನ ರೂಪಂ ನರಂಗೆ ನಮವಾದ ಭಂಗೆ ನಮವಾದ ಭಂಗೆ ಕಿತೇ ಕೃಷ್ಣಸೆ ಕೀಟ ಕೋಟೆ ಉಪಾಯ ಸಾರೆ ಕಡೆ ಫೇರ ಮಿಟ್ಟೆ ಬನಾಯ ಅಗಾಧೆ ಅಭಯ ಅದ್ವಯ ಅವಿನಾಶಿ ಬರೆ ಯಂಗ್ ಪರ

ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ ನ ಧರ್ಮಂ ನ ಭ್ರಮಂ ನ ಸರ್ವಂ ನ ಸಾಕಂ ಪರೇ ಎಂ ಪವಿತ್ರಂ ಪುನೀತಂ ಗತಾಂ ನ ಜಾತಂ ನ ಪಾತಂ ನ ಮಿತ್ರಂ ನ ಮಂತ್ರೇ ನಮೋ ಏಕ ತಂತ್ರೇ ನಮೋ ಏಕ ತಂತ್ರೇ ನ ಧರ್ಮಂ ನ ಭ್ರಮಂ ನ ಸರ್ವಂ ನ ಸಾಕಂ ಪರೇ ಎಂ ಪವಿತ್ರಂ ಪುನೀತಂ ಗತಾಂ ನ ಜಾತಂ ನ
धर्म लूले कहूँ देश के भेस के धर्म धामे कहूँ राज के साज के बाज तामे कहूँ अक्षर के पक्षर के सिद्ध साधे कहूँ सिद्ध के बुद्ध के वृद्ध लादे कहूँ अंग के रंग के संग देखे कहूँ जंग के रंग पेखे